ಹಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ ಚಂದ್ರ

ಕಮನೀಯ ಸೌಂದರ್ಯವತಿಗ ತೀರ್ಚಿದಿದ್ದಿ. ಆ ಅಪೂರ್ವ ಮನೋಹರ ಕಲ್ಪನಕಿ ತನ್ನ ಜೀವಿತಾನ್ನಿ ಅಂಕಿತಂ ಚೇಶಾಡು ಜಕ್ಕನ. ಕಾಂಚಿನ ಅಂದಮೈನ ರೂಪಾನ್ನಿ ಕಲಾರೂಪಂಲೋ ಪ್ರತಿಸೃಷ್ಟಿ ಚೇಶಾಡು. ಆ ಸ್ವೇಚ್ಛ ಎಕ್ಕಡಿದನಿ ಮಂಜರಿ ಪ್ರಶ್ನಿಂಚಗಾ, ಅಂದಮೈನ ರೂಪಾನ್ನಿ ಆನಂದಿಂಚೇ ಅಧಿಕಾರಂ ಅಂದರಿದಿ ಅನಿ ಬದುಲಿಸ್ತಾಡು. ಚೇಸಿನ ಅಲ್ಲರಿ ಪನಿಕಿ ಶಿಕ್ಷ ಕೂಡಾ ಉಂದನಿ ಮಂಜರಿ ಅನಗಾ ಆಂತರ್ಯಂ ಅರ್ಧಂ ಚೇಸುಕೊನಿ, ಮಧುರಮೂರ್ತಿ ವಿಧಿಂಚೇ ಶಿಕ್ಷ ಕೂಡ ಮಧುರಂಗಾನೇ ಉಂಟುಂದನಿ ಅಂಟಾಡು. ಲೇನಡುಮುಲ ಸೊಂಪುಲತೋ ನಟನಲ ಮುರಿಪಿಂಪುಲತೋ ಗಡಸರಿ ಕವ್ವಿಂಪುಲತೋ ನಾಗವೇಣಿಲಾ ನಡಿಸಿರಮ್ಮನಿ ಅಂಟುನ್ನಾಡು ಆ ನೀಲವೇಣಿನಿ. ಅಮರಶಿಲ್ಪಿ ಜಕ್ಕನ ಚಿತ್ರಂ ಕೋಸಂ ಘಂಟಸಾಲ ಪಾಡಿನ ಪಾಠ, ರಚನ ಸಮುದ್ರಾಲ ಸೀನಿಯರ್, ಸಂಗೀತಂ ಸಾಲೂರಿ ರಾಜೇಶ್ವರರಾವು.